na me kai won so se aha eye asempa 94.7 asempa showbiz review so ena yedri enti wo de gi akonwa wo hum enen sam wo honom ye be kan